ಸದೆ ಮದ್ದಿನ ಹೋತು ಸಾಧು ತೂರೇ ಅವನು ಜಾಣು ರೇ ತಿಪ್ಪಾಯಿ ಜನ್ಮರಲಿಕ್ಕೆ ಮಿಟೇವ ತೂರಿ ಗುರುನಾರಾಯಣ ದಾಗಿ ಗುರು ಗುರು ಸತ್ಯ ಸದ್ದಿನ ಹಾರು ಗುರು ತೊಟ್ಟೆ ಸತ್ಪಾಯ ಜನ್ಮಾನಿತು ಸಬ್ಬಳಿಹಾರ.